ದಾಸಬೌದ್, ನಿರೂಪಣಕಾರ ಪದ್ಮಾಕರ್ ದೇಶಪಾಂಡೆ. ಭಾಗ 177 ದಶಕ 13 ಸಮಾಸ 6 ಲಘುಬೋಧ ನಾಮ ಸಮಾಸ. ಜಯ ಜಯ ರಘುವೀರ ಸಮರ್ಥ. ಜರ ಪಂಚಮಹಾಭೂತೆ ಮಂತ್ರ ತಂಚಿ ನಾವ ಅಭ್ಯಾಸಾವಿ, ತ್ಯಾನಂತರ ಅನುಭವ ಘೇವನ ತ್ಯಾಂಚಿ ರೂಪ ಜಾಣಾವಿ. ಯಾಮಧ್ಯೆ ಶಾಶ್ವತ ಕೋಣ ಆಣಿ ಅಶಾಶ್ವತ ಕೋಣ ಯಾಚಾ ಅನುಭವ ಘೇವನ ವಿವರಣ ಕರಾವ. ಪಂಚಮಹಾಭೂತಾಂಚಾ ವಿಚಾರ ಕರಾವಾ, ತೇಚ ಮೀ ಸಾರಾಸಾರ ಸಾಂಗತೋ ತೆ ಸಾವಧಪಣೆ ಐಕಾ. ಪೃಥ್ವೀ, ಆಪ, ತೇಜ, ವಾಯು, ಆಕಾಶ ಹೀ ನಾವ ಸಾವಕಾಶ ಬೋಲ್ಲೋ. ಆತಾ ತ್ಯಾಚ ರೂಪ ಕಸ ಆಹೆ ತೆ ಐಕಾ. ಪೃಥ್ವೀ ಮ್ಹಣಜೆ ಧರಣಿ, ಆಪ ಮ್ಹಣಜೆ ಪಾಣಿ, ತೇಜ ಮ್ಹಣಜೆ ಅಗ್ನಿ ಸೂರ್ಯ ಕಿಂವಾ ಸೂರ್ಯ, ವಾಯು ಮ್ಹಣಜೆ ವಾರ, ಆಕಾಶ ಮ್ಹಣಜೆ ಸಗಳ ಅವಕಾಶ. ಆತಾ ಯಾಚ್ಯಾಪೈಕಿ ಶಾಶ್ವತ ಕಾಯ ತ್ಯಾಚ ಮನಮಧ್ಯೆ ವಿಚಾರ ಕರಾ. ಏಕ ಶೀತ ತಾಸಪಲ ಕಿ ಭಾತಾಚಿ ಪರೀಕ್ಷಾ ಹೋತೆ ತ್ಯಾಪ್ರಮಾಣೆ ಥೋಡಕ್ಯಾ ಅನುಭವವರುನ್ ಪುಷ್ಕಳ ಕಾಯಿ ಜಾಣಾವ. ಪೃಥ್ವೀ ರಚ್ಚೆ ಆಣಿ ಖಚ್ಚತೆ ಹೇ ಆಪಲ್ಯಾಲಾ ಅನುಭವಾಲ ಯೇತಾ. ಸೃಷ್ಟಿಮಧ್ಯೆ ನಾನಾ ರಚನಾ ಹೋತೆ ಆಣಿ ಜಾತೆ, ಪಾಣಿ ಅಸ್ತ ತೆ ಸುದ್ಧಾ ಆಟೂನ್ ಜಾತ, ತೇಜ ಪ್ರಗಟ ಹೋತ ಆಣಿ ವಿಸ್ತ, ವಾರೆ ಸುದ್ಧಾ ಯೇತಾತ್ ಆಣಿ ಜಾತಾತ್. ಆಕಾಶ ಕಿಂವಾ ಅವಕಾಶ ಹೇ ನಾಮ ಮಾತ್ರ ಆಹೆ, ವಿಚಾರ ಕೇಲಾ ತರ ತೇಹಿ ರಾಹತ್ ನಾಹಿ. ಅಶಾ ಪ್ರಕಾರೆ ಪಂಚಭೂತ ಆಹೆತ್ ती कायम राहतात असं होत नाही. असा पाच भूतांचा विस्तार नाशवंत आहे हे निश्चित. शाश्वत आत्मा हा निराकार सत्य जाणावा, तो आत्मा कोणाला कळत नाही, ज्ञानाशिवाय समजत नाही, म्हणून संत सज्जनांना विचारावं. सज्जनांना विचारल्यावर

ಸರಳಿ ಸರಳ ತಿರಪಿ ತಾಲವ ಸರಕಿದು ಸಾಮಂದಿ ಬೇಗತ್ತು ಬಾಡುವ ಆವಾಜ ತಡವ ಭರದ ಗೋಡವ ಉಸಾಮಂದಿ ಕಾಜಳ ಚಾಖಾಣಿ ಬಾಣಿ ಬಾಫಾ ಬಾಫಾ ಹೋಗುದ ಬಾಫಾ ಬಾಫಾ ಹೋ